0: ಅಂತವಡೆ ಪರಮಾರ್ಥಿ ಬೇಸರೆ ಅವಧೂತ್ ರಾಮ ನಾಮ ಗೋಲನಾಮ ಶ್ರೀರಾಮ ನಾಮ ಮಹಾರಾಜ ಕೀ ಶ್ರೀರಾಮ ಲಲಾ ಭಗವಾನ ಕೀ ಶ್ರೀ ಹನುಮಾನ್ ಜಿ ಮಹಾರಾಜ ಕೀ ಜಯ ಶ್ರೀರಾಮ
1: ಜಯ ಶ್ರೀರಾಮ
0: ಜಯ ಶ್ರೀರಾಮ
1: ಜಯ ಶ್ರೀರಾಮ
0: ಜಯ ಜಯ ಶ್ರೀರಾಮ

0: ಮೂವತ್ತೊಂದು ದಿನದ ಈಚೆಗೆ ವಿಶ್ವೇಶ್ವರ ಕೆನಾಲ್ ಪ್ರಾರಂಭವಾದ ಮೇಲೆ ಸಿರಿನಾಲುಗಳು ಬಂದ ಮೇಲೆ ಇಲ್ಲಿ ಕಬ್ಬು ಭತ್ತ ರಾಗಿ ಈ ಬೆಳೆಗಳನ್ನು
1: ಬೆಳೀತಾರೆ. 1931 ಕ್ಕೆ ಬಾದ್ ವಿಶ್ವೇಶ್ವರಯ್ಯ ನಹರ್ ಕೆ ಆನೆ ಸೆ ಯಹಾ ಏಕ್ ಧಾನ್ ವಗೈರಾ ಕಿ ಖೇತಿ ಹೋನೆ ಲಗಿ. ಅಬ್ ಯಹಾ ತೀನ್ ಚೀನಿ ಕೆ ಕಾರ್ಖಾನೆ ಹೈ. ಆಜ್ ಭಿ ಯಹಾ ಕೇವಲ ಏಕ್ ತಿಹಾಯಿ ಜಮೀನ್ ಹಿ ಸಿಂಚಾಯಿ ಕಾ ಲಾಭ ಉಠಾ ಸಕಿ ಹೈ. ಆಜ್ ನಾಗಮಂಗಲ್ ಮೇ ಜೊ ಸ್ಥಿತಿ ಹೈ ಪಹಲೆ ವಹಿ ಸ್ಥಿತಿ ಯಹಾ ಥಿ. ಜಮೀನ್ ಅವಸರ ಥಿ. ಅಬ್ ಸಾಲ್ ಮೇ ತೀನ್ ಫಸಲ್ ಲೇತೆ ಹೈ ಔರ್ ಇಸಿ ಗಾಂವ್ ಕೆ ಮುದ್ದೆ ಗೌಡಾ ಜಿ ಭಿ ಯಹಿ ಕಹತೆ ಹೈ.
2: ಈ ಮಂಡ್ಯ ಜಿಲ್ಲೆ ಅತ್ಯಂತ ಬರಗಾಲಕ್ಕೆ ಈಡಾಗಿದ್ದಂತ ಒಂದು ಜಿಲ್ಲೆ. ಇಲ್ಲಿ ಮಳೆಯೇ ಇಲ್ಲ. ಅಂಕಿಅಂಶವನ್ನು ನೋಡಿದ್ರೆ
3: ಮಂಡ್ಯ ಜಿಲ್ಲೆ ಮೇ ಹಮೇಶಾ ಅಕಾಲ್ ಪಡ್ತಾ ಥಾ. ಬಾರಿಶ್ ನಹೀ ಕೆ ಬರಾಬರ್ ಥಿ. ಲೋಗ್ ಯಹಾಂ ಸೆ ದೂಸರೆ ಸ್ಥಾನೋಂ ಪರ್ ಬಸ್ನೆ ಜಾತೆ ಥೆ. ಹಮಾರಾ ಸೌಭಾಗ್ಯ ಥಾ ಕಿ ವಿಶ್ವೇಶ್ವರಯ್ಯ ಜಿ ನೆ ಕಾವೇರಿ ಪರ್ ಬಾಂಧ್ ಬನಾಕರ್ ಇಸ್ ಜಿಲ್ಲೆ ಕೆ 5-6 ತಾಲೂಕೋಂ ಕೋ ಸಹೂಲಿಯತೆ ದಿ.
4: ಸುನಾ ಹೈ ನಹರ್ ಆನೆ ಸೆ ಪಹಲೆ ಶ್ರೀರಂಗಪಟ್ಟಣಂ ವಾಲೆ ಮಂಡ್ಯಾ ಮೇ ಲಡ್ಕಿ ನಹೀ ಬ್ಯಾತೆ ಥೆ. ಕ್ಯೋಂಕಿ ಪೀನೆ ಕೆ ಪಾನಿ ಕೆ ಲಿ ಬಹೂ ಕೆ ಸಿರ್ ಪರ್ ಕಲ್ಸಾ ರಖೆ ಮೀನೋ ಜಾನ ಪಡ್ತಾ ಥಾ.
5: ಆಪ್ನೆ ಬಡೆ ಧ್ಯಾನ್ ಸೆ ಸುನಾ.
4: ಹಾಂ
5: ಚಲಿಯೇ ಹಮ್ ಆಗೆ ಬಢೆ. ಕಾವೇರಿ ನೆ ಕರ್ನಾಟಕ ಕೋ ಸರ್ಸದ್ ತೋ ಬನಾಯಾ ಪರ್ ಜೈಸೆ ಅಷ್ಟೋತ್ತರ ಮಂತ್ರ ಕೋ ಆಪ್ನೆ ದುಹರಾಯಾ ಇಸ್ನೆ ಚೋಳ ದೇಶ ಕಾ ಜಲೋದ್ಧಾರ ಕಿಯಾ. ಗ್ರೀಷ್ಮ ಕಾಲ ಮೇ ಭಿ ವಹಾಂ ಕೆ ಬಹುತ್ ಸಾರೆ ಪ್ರದೇಶ ವಿಶೇಷಕರ್ ತಂಜಾವೂರ್ ಔರ್ ತಿರುಚಿ ಕೆ ಕ್ಷೇತ್ರೋಂ ಕಿ ಶೋಭಾ ಬಢಾಯಿ. ಇಸಿಲಿಯೇ ತಮಿಳ್ ಕಾವ್ಯ ಶಿಲ್ಪಾತಿಕಾರಂ ಕೆ ಕರ್ತ ಇಳುಂಗು ಅಡಿಗಳನ್ನೇ ಇಸ್ಕಿ ಮಹಿಮಾ ಗಾಯಿ ಹೇ.
6: ತಿಂಗಳ್ ಮಾಲೈ ವೆಣ್ಕುಡಯಾನ್ ಸೆನ್ನಿ ಸೆಂಗೋಲ್ ಅದು ಓಚ್ಚಿ ಗಂಗೈ ತನ್ನೈ ಪುಣರ್ಂದಾಲುಂ ಪುಲವಾಯ್ ವಾಳಿ ಕಾವೇರಿ.
7: ಚಾಂದ್ ನೀ ಕಾ ಧವಲ ಛತ್ರ ತಾನಾ ಹೇ ಗಂಗಾನೆ ಕವಿತಾ ಬನ್ಕರ್ ಬಹ ನಿಕಲಿ ಹೈ ಕಾವೇರಿ ಜಲಧಾರಾನೆ.
6: ಗಂಗೈ ತನ್ನೈ ಪುಣರ್ಂದಾಲುಂ ಪುಲವಾದೊಳಿದಲ್ ಕಯಕ್ಕಳ್ ನಾಯ್ ಮಂಗೈ ಮಾದರ್ ಪೆರುಂಗರ್ಪೆಂದು ಅರಿಂದೇನ್ ವಾಳಿ ಕಾವೇರಿ.
7: ಗಂಗಾ ಕೆ ಪ್ರಶಂಸಾ ಪಾಕರ್ ಭಿ ತೂ ನಹಿ ಛೋಡತಿ ಅಪನಾ ಪಥ ಅಸ್ಖಲಿತ ಬ್ರಹ್ಮಚಾರಿಣಿ ಸದಾ ರಹಿ ಸಮೃದ್ಧಿ ದಾಯಿನಿ.
5: ತಿರುಚಿ ಕೆ ಸೆಂಟ್ ಜೋಸೆಫ್ ಕಾಲೇಜ್ ಕೆ ಹಿಂದಿ ಪ್ರಾಧ್ಯಾಪಕ ಪ್ರಣತಾರ್ಥಿ ಹರನ್ ತಮಿಳೋಂ ಕಿ ದೃಷ್ಟಿ ಸೆ ಕಾವೇರಿ ಕೋ ದೇಖತೆ ಹೈ.
8: ತಮಿಳ್ ಮೇ ಕಾ ಶಬ್ದ ಕಾ ಅರ್ಥ ಹೈ ಪೂಂಜೋಲೈ ಅರ್ಥಾತ್ ವಾಟಿಕಾ. ವಿರಿ ಶಬ್ದ ಕಾ ಅರ್ಥ ಹೈ ಆಗೆ ಬಡನಾ. ಯಹ ನದಿ ಬಹತೆ ಸಮಯ ಸುಂಗರಿ ಅಣುವೋ ಕೋ ಲೇಕರ್ ಆಗೆ ಬಡನೆ ಕೆ ಕಾರಣ ಕಾವೇರಿ ನದಿ ಕೋ ಪೊನ್ನಿ ಬಿ ಕಹತೆ ಹೈ. ತಮಿಳ್ ಕಾವ್ಯೋ ಮೇ ಕಾವೇರಿ ಕೆ ಬಾರೆ ಮೇ ಕೈ ಉದ್ಧರಣ್ ಪ್ರಾಪ್ತ ಹೈ ಯಥಾ ಪಟ್ಟಿನ ಪಾಲೆ ಮೇ ವಾನ್ ಪೊಯ್ಪಿನ ತಾನ್ ಪೊಯ್ಯ ಮಲೈ ತಲೆಯ ಕಡರ್ ಕಾವಿರಿ ಪುನಲ್ ಬರಂದು ಪೊನ್ಕುಳಿಕಂ. ಬರಕಾ ಹೋ ನ ಹೋ ಮೈತೋ ಭಕ್ತಿ ರಹುಂಗಿ ಪರ್ವತ್ ಶಿಖರ್ ಸೆ ಝರ್ತಿ ರಹುಂಗಿ ಸರ್ಸಾತಿ ರಹುಂಗಿ ಸೋನಾ ಬರ್ಸಾತಿ ರಹುಂಗಿ.
4: ಅಬ್ ಹಮ್ ಹೋ ಗಯೆ ಕಲ್ ಪ್ರಪಾತ್ ಮೇಕೆದಾಟು ಸೇಲಂ ಚಿದಂಬರಂ ಆದಿ ಸ್ಥಾನೋ ಕೋ ಪಾರ್ ಕರಾಯೆ. ಕಾವೇರಿ ನದಿ ಕೆ ಕಿನಾರೆ ಕಿನಾರೆ ಚಲತೆ ಚಲತೆ ಬರ್ಗರೆ ಕುರುಂಗಾಡು ದೊರೆ ತುರಪ್ಪನ್ ತುರ್ತಿ ಪಾಂಡಿ ಕೋಡಿ ಮುಡಿ ವಳಂಜುಳಿ ಕುಂಭಕೋಣಂ ಆದಿ ಶಿವಸ್ಥಳೋ ಕೋ ಭಿ ದೇಖ ಆಯೆ.
5: ಹಾಂ ಅಬ್ ಯಹಾಂ ಕೆ ಬಾಂಧ್ ಭಿ ದೇಖ ಲೇಂಗೆ. ಮೆಟ್ಟೋರ್ ಜಾಡರಪಾಳ್ಯಂ ಮೋ ಕುಂಭು ಔರ್ ಗ್ರಾಂಡ್ ಅಣಿಕಟ್ ಭಿ ದೇಖ ಲೇಂಗೆ.
4: ಅಚ್ಛಾ
5: ಹಮ್ ಮೆಟ್ಟೂರ್ ಅಣಕಟ್ ದೇಕರ್ ಅಬ್ ಮೋಕುಂಬು ಪಹುಂಚೆ ಹೈ. ಯೇ ದೇಖಿಯೇ ಶ್ರೀ ಮುತ್ತಸ್ವಾಮಿ ಮೆಟ್ಟೂರ್ ಜಲಾಶಯ ಕೆ ಕಾರ್ಯಕಾರಿ ಅಭಿಯಂತಾ ಯಹಾಂ ಹೈ ಇನ್ಸೆ ಭೇಂಟ್ ಕರ್ ಲೇ.
4: ನಮಸ್ಕಾರ.
9: ಮೆಟ್ಟೂರ್ ಡ್ಯಾಮ್ ವಿತ್ ಇಟ್ಸ್ ಸ್ಟೋರೇಜ್ ಕೆಪಾಸಿಟಿ ಆಫ್ 93 TMC ದಿ ಮ್ಯಾಕ್ಸಿಮಮ್ ಹೈಟ್ ಇಸ್ 120.
10: ಮೆಟ್ಟೂರ್ ಬಾಂಧ್ ಕಿ ಉಂಚಾಯಿ 120 ಫುಟ್ ಹೈ. ಇಸ್ಕಾ ಜಲ ಸಂಗ್ರಹಣ ಸಾಮರ್ಥ್ಯ 93 TMC ಹೈ. ಚೂಂಕಿ ಇಸ್ಕೋ ಬನಾನೆ ವಾಲೆ ಇಂಜಿನಿಯರ್ ಕಾ ನಾಮ್ ಸ್ಟ್ಯಾನ್ಲಿ ಥಾ. इसको स्टैनली जलाशय भी कहते हैं.
5: हमने सुना है कि इसी सन दूसरी सदी में कावेरी पर कोई बांध बनाया गया.
9: दिस कावेरी आर्म इज हैविंग दिस ग्रैंड अनिकट बिल्ट बाय करियल चोला एंड देयर इट
10: कावेरियम पर ग्रैंड अनिकट है. इसको करिकाल चोला ने दूसरी शताब्दी में बनाया था. यहाँ कावेरी के तीन भाग हैं, कावेरी वेन्नार और ग्रैंड अनेकट नहर. तीसरा मानव निर्मित है ग्रैंड अनेकट नहर. इसको 1933 में बनाया। इस जिले में 36 उपनदियां हैं।
11: वहाँ नदी के पार पर आप सीधे देखिए दक्षिण की ओर।
5: देख रहा हूँ और आपका इशारा भी समझ गया।
11: हाँ।
5: यहाँ से करीब 20 किलोमीटर की दूरी पर जो मंदिर का गोपुर है,
11: हाँ,
5: वो यहाँ से भी दिखाई पड़ता है। चलिए वहीं चलें, वो श्रीरंगम के मंदिर का गोपुरम है। पहले यहाँ के प्रधान आचार्य श्री रामानुज परंपरा के गुरुवर जी पुंडरीकपुरम आश्रमम श्रीमत आंडवन स्वामीगढ़ से मिल लें।
11: स्वामी जी, आप श्री रंगनाथ स्वामी जी के बारे में कुछ कहें।
12: अयोध्यातः रामाराधितः श्री रंगनाथः कावेरी मध्ये श्रीरंगाख्ये प्रणवाकार विमाने सदा शयानो वर्तते।
5: और कावेरी के बारे में?
12: अस्माकं पाप निवारण पूर्वकं पावनत्वेन उपनिषद प्रसिद्धासु नवसु नदीषु कावेरी अन्यतमा।
5: स्वामी जी का आशय है पाप निवारण करने वाले उपनिषद में प्रसिद्ध नौ नदियों में कावेरी का विशेष स्थान है।
12: अस्याः प्रभावं तुला कावेरी पुराणं विशेषतः वर्णयति। कावेरी तोयमाश्रित्य वातो यत्र प्रवर्तते तद्देशवासिनां मुक्तिः किमु तत्तीरवासिनां।
5: वाह, कावेरी पर बहने वाली वायु जिन जिन देशों पर चलती है वहां के लोगों को मुक्ति मिल जाती है, फिर उसके तट पर निवास करने वाले लोगों का क्या कहना।
11: नमस्ते स्वामी जी, अब हम श्री रंगनाथ के दर्शन कर लें।